ಮೂಢಮನ ಆರ ಬಿಸರತ ತೇರೇ ಗುಣಗಳೇ ಆರಹಾವು ನಾಹೋ ಜತಿ ಸತೀ ನಹಿ ಪಡೆಯ ಮೂರ್ಖ ಮುಗದ ಜನಂ ಭಯ ಪ್ರಣವತ ನಾನಕ ತಿನಕಿ ಸರ್ಣ ಜಿನ ತೂ ನಾಹಿ ವಿಸರ್ಯ ಆಸಾ ಮಹಲ್ಲಾ ಪಂಜಮಾ

ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು, ವಾಹೆಗುರು.

ಪೂಟ ಅರ್ಜಸ ಕರ್ತ ಸಂದಿನ ರಾತ ಹರ ಔಖದ ಸಾಧಕ ಮಾತ ಹರ್ಜನ ಕೇ ಹರ ನಾಮ ನಿಧಾನ ಪಾರ ಬ್ರಹ್ಮಜನ ಕೀ ನೋದಾನ ಮಂತ್ರ ರಂಗ ರತೇ ರಂಗ ಏಕ ನಾನಕ ಜನ ಕ ವ್ಯರ್ಥ ವಿವೇಕ ಹರ ಕಾ ನಾಮ ಜನ ಕೋ ಮುಗತ ಜುಗತ ಹರ ಕೈ ನಾಮ ಜನ ಕೋ ತ್ರಿಭುತ ಭುಗತ ಹರ ಕಾ ನಾಮ ಜನ ಕಾ ರೂಪ ರಂಗ ಹರ ನಾಮ ಜಪತ ಕಾ ಪರೇ ನ ಭಂಗ ಹರ ಕಾ ನಾಮ ಜನ ಕೀ ವಡಿಯಾಯಿ ಹರ ಕೈ ನಾಮ ಜನ ಶೋಭಾ ಪಾಯಿ ಹರ ಕಾ ನಾಮ ಜನ ಕೋ ಭೋಗ ಜೋಗ ಹರ ನಾಮ ಜಪತ ಕ ಶನಾಹೇ ಬಿಯೋಗ ಜನ ರಾತಾ ಹರ ನಾಮ ಕೀ ಸೇವಾ ನಾನಕ ಪೂಜ್ಯ ಹರ ಹರ ದೇವಾ ಹರ ಹರ ಜನ ಕೇ ಮಾಲಕ ಜೀನಾ ಹಾರ ಧನ ಜನ ಕೋ ಆಪ್ರಭದೀನಾ ಹರ ಹರ ಜನ ಕೇ ಓಟ ಸತಾಣಿ ಹರ ಪ್ರತಾಪ ಜನ ಅವರ್ಣಾ ಜಾಣಿ ಓದ ಬೋ ಜನ ಹರ ಸರಾತೇ ಸ್ವನ್ನ ಸಮಾಧ ನಾಮ ರಸಮಾತೆ ಆಠ ಪಹರ ಜನ ಹರ ಹರ ಜಪ ಹರ ಕಾ ಭಗತ ಪ್ರಗಟ ನಹೀ ಶಪ ಹರ ಕೀ ಭಗತ ಮುಕ್ತ ಬಹು ಕರೇ ನಾನಕ ಜನ ಸಂಕೇತೇ ತರೇ ಪಾರ ಜಾತೇ ಹರ ಕೋ ನಾಮ